ಕ್ಷಮಿಷಮಾಕ್ಷ ಚಿರಸ್ಪೃಶಂತಿ ಪೂರ್ವೋತ್ತರಾಮಿದ ತರಂಗ ಚರಸ್ಸುಹಂಸಾ ದೇವಾಳಿ ಸೇವಿತ ಪರಾಂಗ್ರಿ ಪಯೋ.